ustada mer zot khasa triga tiga taka taka din naga tit tet tet tet tet dagan da tin triga tiga tet tad hagen da dagan da tin triga tiga tiga tiga da tad hagen da dagan da tin triga tiga tiga tiga da tad hagen da triga tiga taka taka din naga tit tet tet tet dagan da tin triga tiga tiga tiga da tad hagen da dagan da tin triga tiga tiga tiga da tad hagen da dagan da tin triga tiga tiga tiga da tad hagen da ತಿರುಗ ದಿಕ್ ಟಕ ದಗದಿನ್ ನಗ ದಡ ದಡ ದಗನ ದಾ ತಿನ್ ತಿರುಗ ದಿಕ್ ಟಕ ದಾ ತದಗನ ದಾ ದಗನ ದಾ ತಿನ್ ತಿರುಗ ದಿಕ್ ದಾ ತದಗನ ದಾ ತಗನ ದಾ ತಿರುಗ ದಿಕ್ ದಾ